0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನಿ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.
1: మాటైనా
2: పాటైనా
3: ఏదో ఏదో ఉంది గుండెలు తొల్లు ఏది అర్థం కాదు పైకి చేతల్లు
1: ఏ చోటైనా
2: శ్రోతల ఆనందాలగని
1: మధుర గానాల మనోరంజని
2: మన జన

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ಆ್ಯಂಡ್ ಇಟ್ಸ್ 10:28 ಇನ್ ಸ್ಟುಡಿಯೋ ಕ್ಲಾಕ್. ಲೆಟ್ ಅಸ್ ಪ್ಲೇ ಅ ಕ್ವಿಕ್ ಗೇಮ್, ನೋ ಚೀಟಿಂಗ್, ಜಸ್ಟ್ ಆನ್ಸರ್ ಹಾನೆಸ್ಟ್ಲಿ. ಓಕೆ, ಹೌ ಮೆನಿ ಆಫ್ ದೀಸ್ ಸೌಂಡ್ ಲೈಕ್ ಯು? ಸ್ಲೀಪಿಂಗ್ ಎಟ್ 2 AM, ಸ್ಕಿಪ್ಪಿಂಗ್ ಬ್ರೇಕ್ಫಾಸ್ಟ್, ಡ್ರಿಂಕಿಂಗ್ ಜಸ್ಟ್ 2 glasses ಆಫ್ ವಾಟರ್ ಆಲ್ ಡೇ, ವರ್ಕಿಂಗ್ ಕಂಟಿನ್ಯೂಸ್ಲಿ ವಿತೌಟ್ ಟೇಕಿಂಗ್ ಅ ಬ್ರೇಕ್, checking your phone every 5 minutes and saying, I'm fine, even when you're mentally exhausted.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಮ್ ರೇನ್ಬೋ 101.9 ಆ್ಯಂಡ್ ಇಟ್ಸ್ 10:40:14 ಇನ್ ಸ್ಟುಡಿಯೋ ಕ್ಲಾಕ್. ಪೀಪಲ್ ಸೇ ಐ ಆಮ್ ಅ ಮಲ್ಟಿ ಟಾಸ್ಕಿಂಗ್ ಎಕ್ಸ್ಪರ್ಟ್, ಬಟ್ ರಿಯಾಲಿಟಿ ಚೆಕ್, ಯುವರ್ ಬ್ರೈನ್ ಡಸಂಟ್ ಮಲ್ಟಿ ಟಾಸ್ಕ್. ಇಟ್ ಕೀಪ್ಸ್ ಸ್ವಿಚಿಂಗ್ ಬಿಟ್ವೀನ್ ಟಾಸ್ಕ್ಸ್, ಆರ್ ಜಿತ್ನಾ ಜ್ಯಾದಾ ಸ್ವಿಚ್ ಕರೇಗಾ ಉತ್ತನೀ ಜ್ಯಾದಾ ಎನರ್ಜಿ ಕನ್ಸ್ಯೂಮ್ ಕರೇಗಾ. That's why at the end of the day, you feel mentally drained even if you've been sitting on a chair all day. I think all the software employees out there can relate to this. And one more thing is stress. A little stress is normal. It helps you perform, but constant stress, that's a different story. Because your brain was designed to handle challenges, not to stay in survival mode 24/7. So here's today's challenge. While listening to the next song, keep your phone aside. Just enjoy the music. No scrolling, no replying. Bas music suno aur dekho kitna peaceful feel hota hai. Your brain deserves that little break, isn't it? Stay tuned to FM Rainbow 101.9.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕಾಲ್ ಚೇಯಂಡಿ.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ಆ್ಯಂಡ್ ಇಟ್ಸ್ 10:51 ಆನ್ ಸ್ಟುಡಿಯೋ ಕ್ಲಾಕ್. ಬ್ರೈನ್ ಪ್ರಾಬ್ಲಮ್ ಸಿರ್ಫ್ ಸ್ಟ್ರೋಕ್ ಹೋತಾ ಕ್ಯಾ? ನಹಿ. ಆಜ್ ಹಮ್ ವರ್ಲ್ಡ್ ಬ್ರೈನ್ ಡೇ ಸೆಲೆಬ್ರೇಟ್ ಕರ್ ರಹಾ ಹೈ ಔರ್ ಹಾನೆಸ್ಟ್ಲಿ ಜಬ್ ಭೀ ಕೋಯ್ ಬೋಲ್ತಾ ಹೈ ಬ್ರೈನ್ ಡಿಸೀಸ್, ಸಬ್ಸೆ ಪಹಲಾ ವರ್ಡ್ ಜೊ ಮೈಂಡ್ ಮೇ ಆತಾ ಹೈ ವೋ ಹೈ ಸ್ಟ್ರೋಕ್ ಯಾ ಫಿರ್ ಬ್ರೈನ್ ಟ್ಯೂಮರ್. ಟ್ಯೂಮರ್ ರೈಟ್? ಲೇಕಿನ್ ಬ್ರೈನ್ ಪ್ರಾಬ್ಲಮ್ ಸಿರ್ಫ್ ಇತನಾ ಹೀ ನಹಿ ಹೋತೆ, ಬಹುತ್ ಸಾರೆ ಡಿಸಾರ್ಡರ್ಸ್ ಐಸೆ ಹೋತೆ ಹೇ ಜೋ ಧೀರೆ ಧೀರೆ ಶುರು ಹೋತೆ ಹೇ ಔರ್ ಹಮೇ ಪತಾ ಭೀ ನಹಿ ಚಲ್ತಾ. ಚಲಿಯೆ ಏಕ್ ಸಿಂಪಲ್ ಜರ್ನಿ ಕರ್ತೆ ಹೇ. ಸ್ಟೇಜ್ 1, ಸಬ್ಸೆ ಪಹಲಾ ಮೆಮರಿ ಸ್ಲಿಪ್ಸ್. ಐಸೆ ಕಭಿ ಹುವಾ ರೂಮ್ ಮೇ ಗಯೇ ಔರ್ ಭೂಲ್ ಗಯೇ ಕಿಸಿ ಲಿಯೆ ಆಯಾ ಥಾ, ಫೋನ್ ಹಾಥ್ ಮೇ ಲೇಕರ್ ಫೋನ್ ಹೀ ಢೂಂಡ್ ರಹಾ ಹೋ, ಚಶ್ಮಾ ಪಹನ್ ಕೆ ಅರೆ ಮೇರಾ ಚಶ್ಮಾ ಕಹಾ ಹೈ, ಯೇ ನಾರ್ಮಲ್ ಹೈ, ಕಭಿ ಕಭಿ ಸಬ್ಕೆ ಸಾಥ್ ಹೋತಾ ಹೈ. ಲೇಕಿನ್ ಅಗರ್ ಯೇ ಬಾರ್ ಬಾರ್ ಹೋನೆ ಲಗೆ ಔರ್ ಡೇಲಿ ಲೈಫ್ ಎಫೆಕ್ಟ್ ಕರ್ ರಹಾ ಹೈ, ದೆನ್ ಇಟ್ಸ್ ವರ್ತ್ ಡಿಸ್ಕಸಿಂಗ್ ವಿತ್ ಅ ಡಾಕ್ಟರ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ದ ವೆರಿ ಮೋಸ್ಟ್ ಕಾಮನ್ ಹೆಲ್ತ್ ಇಶ್ಯೂ ಔರ್ ಬ್ರೈನ್ ಇಶ್ಯೂ ಎವ್ರಿ ಒನ್ ಆಫ್ ಅಸ್ ಹ್ಯಾವ್ ರೈಟ್ ನೌ ಮೋಸ್ಟ್ಲಿ, ದ್ಯಾಟ್ ಈಸ್ ಮೈಗ್ರೇನ್. ಸಿರ್ಫ್ ಹೆಡೇಕ್ ನಹಿ, ಲೈಟ್ಸ್ ಎ ಪ್ರಾಬ್ಲಮ್ಸ್, ಸೌಂಡ್ಸ್ ಎ ಇರಿಟೇಷನ್, ನಾಸಿಯಾ, ಆರ್ಸ್ ತಕ್ ಪೇನ್. ಇಂಡಿಯಾ ಮೇ ಲಾಖೋ ಲೋಗ್ ಮೈಗ್ರೇನ್ ಕೆ ಸಾಥ್ ಜೀತೆ ಹೈ ಔರ್ ಕೋಯಿ ಲೋಗ್ ಇಸೆ ನಾರ್ಮಲ್ ಹೆಡೇಕ್ ಸಮಝ ಕರ್ ಇಗ್ನೋರ್ ಕರ್ ದೇತಾ ಹೈ. ಟೆಲ್ ಮಿ ಹೌ ಮೆನಿ ಆಫ್ ಯು ಹ್ಯಾವ್ ಸಮ್ ಒನ್ ವಿತ್ ಮೈಗ್ರೇನ್ ಇನ್ ಯೋರ್ ಸರೌಂಡಿಂಗ್ಸ್ ಆರ್ ಇನ್ ಯೋರ್ ಸರ್ಕಲ್? ನೌ ನೆಕ್ಸ್ಟ್ ಕಮ್ಸ್ ಆಂಗ್ಸೈಟಿ ಆರ್ ಡಿಪ್ರೆಷನ್. ಔರ್ ಏಕ್ ಬಾತ್ ಯಾದ ರಖಿಯೇ, ಯೇ ವೀಕ್ನೆಸ್ ನಹಿ ಹೈ, ಯೇ ಬಸ್ ಪಾಸಿಟಿವ್ ಸೋಚೋ ವಾಲೆ ಪ್ರಾಬ್ಲಮ್.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9. ಇಟ್ಸ್ 11:04 ಇನ್ ಸ್ಟುಡಿಯೋ ಕ್ಲಾಕ್. ಆಜ್ ಕಾ ಶೋ ಏಕ ಐಸಿ ಆವಾಜ್ ಕೆ ನಾಮ್ ಜಿಸೆ ಸುನ್ತೆ ಹಿ ದಿಲ್ ಆಟೋಮ್ಯಾಟಿಕಲಿ ರಿಲ್ಯಾಕ್ಸ್ ಹೋ ಜಾತಾ ಹೈ. ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ದ ಬರ್ತ್ಡೇ ಆಫ್ ಒನ್ ಆಫ್ ಇಂಡಿಯಾಸ್ ಮೋಸ್ಟ್ ಲವ್ಡ್ ಪ್ಲೇಬ್ಯಾಕ್ ಸಿಂಗರ್ಸ್, ಆ್ಯಂಡ್ ದ್ಯಾಟ್ ಇಸ್ ಅರ್ಮನ್ ಮಾಲಿಕ್. ಏಕ ಐಸಿ ವಾಯ್ಸ್

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ಆ್ಯಂಡ್ ಇಟ್ಸ್ 11:10 ಇನ್ ಸ್ಟುಡಿಯೋ ಕ್ಲಾಕ್. ಆಪ್ನೆ ಕಭಿ ನೋಟಿಸ್ ಕಿಯಾ ಹೈ ಕಿ ಹರ್ ಜನರೇಷನ್ ಕೆ ಪಾಸ್ ಏಕ್ ಐಸೆ ವಾಯ್ಸ್ ಹೋತಿ ಹೈ ಜೊ ಉನ್ಕೆ ಇಮೋಷನ್ಸ್ ಕೋ ಪರ್ಫೆಕ್ಟ್ಲಿ ಎಕ್ಸ್ಪ್ರೆಸ್ ಕರ್ತಿ ಹೈ. ಫಾರ್ ಮೆನಿ ಆಫ್ ಅಸ್, ಅರ್ಮನ್ ಮಾಲಿಕ್ ಇಸ್ ಒನ್ ಸಚ್ ವಾಯ್ಸ್. ಚಾಹೆ ಫಸ್ಟ್ ಲವ್ ಹೋ, ಲೇಟ್ ನೈಟ್ ಹೆಡ್ಫೋನ್ಸ್ ಹೋ, ಯಾ ಫಿರ್ ಕಿಸಿ ಕಿ ಯಾದ್, His songs somehow become a part of our story. Aur sabse interesting baat, Arman ki aawaz bahut effortless lagti hai. Jab wo gaate hai, aisa lagta hai jaise wo gaana kisi ek insaan ke liye ga raha hai. Aur wo insaan aap hi ho. Telugu lo antuntaru kada, part anedi just oka voice maatrame kaadu, it carries a feeling ani cheppi. That's exactly what Arman's music feels like. So let us listen to another beautiful track of Arman Malik. Stay tuned to FM Rainbow 101.9.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9. ಹರ್ ಸಕ್ಸಸ್ಫುಲ್ ಆರ್ಟಿಸ್ಟ್ ಕೆ ಪೀಚೆ ಸಿರ್ಫ್ ಟ್ಯಾಲೆಂಟ್ ನಹಿ ಹೋತಾ, ಇಯರ್ಸ್ ಆಫ್ ಡೆಡಿಕೇಶನ್ ಭಿ ಹೋತಿ ಹೈ. ಅರ್ಮನ್ ಮಾಲಿಕ್ ಬಿಲಾಂಗ್ಸ್ ಟು ಅ ಮ್ಯೂಸಿಕಲ್ ಫ್ಯಾಮಿಲಿ, ಲೇಕಿನ್ ಸಿರ್ಫ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸೆ ಸಕ್ಸಸ್ ನಹಿ ಮಿಲ್ತಾ. ರೋಸ್ ಪ್ರಾಕ್ಟಿಸ್, ರೆಕಾರ್ಡಿಂಗ್ ಸೆಷನ್ಸ್, ಲ್ಯಾಂಗ್ವೇಜ್ ಟ್ರೈನಿಂಗ್, ಸ್ಟೇಜ್ ಪರ್ಫಾರ್ಮೆನ್ಸಸ್ ಆರ್ ಖುದ್ ಕೋ ಹರ್ ದನ್ ಇಂಪ್ರೂವ್ ಕರ್ನಾ, ಯೇ ಸಬ್ ಉನ್ಕಿ ಜರ್ನಿ ಕಾ ಪಾರ್ಟ್ ರಹಾ ಹಾ. ಹಿಂದಿ ಮೇ ಏಕ್ ಬಹುತ್ ಖೂಬ್ಸೂರತ್ ಲೈನ್ ಹೈ, ಮೆಹನತ್ ಕಭಿ ಆವಾಜ್ ನಹಿ ಕರ್ತಿ, ಮೆಹನತ್ ಕಭಿ ಆವಾಜ್ ನಹಿ ಕರ್ತಿ, ಲೇಕಿನ್ ಉಸ್ಕಾ ರಿಸಲ್ಟ್ ಪೂರಿ ದುನಿಯಾ ಸುನ್ ಲೇತಿ ಹೈ. ಇಸಿಲಿಯೇ ಜಬ್ ಹಮ್ ಉನ್ಕಾ ಕೋಯಿ ಗಾನಾ ಸುನ್ತೆ ಹೈ, ಹಮೇ ಸಿರ್ಫ್ ಮೆಲೋಡಿ ನಹಿ ಸುನಾಯಿ ದೇತಿ, ಹಮೇ ಸಾಲೋ ಕಿ ಮೆಹನತ್ ಸುನಾಯಿ ದೇತಿ ಹೈ. That's what makes a true artist. Here's another track of Arman Malik. Stay tuned to FM Rainbow 101.9.

ಹೆಲೋ ಆದಾಬ್, ಆನ್ ಆಕಾಶವಾಣಿ ಎಫ್ ಎಂ ರೇನ್ಬೋ 101.9. ಎಕ್ ಛೋಟಾ ಸಾ ಕ್ವೆಶ್ಚನ್ ಪೂಛತಾ ಹೂ, ಕಿತ್ನೆ ಲೋಗ್ ಬಾತ್ರೂಮ್ ಸಿಂಗರ್ಸ್ ಹೈ? ಸಚ್ ಬೋಲಿಯೇ, ಲಿರಿಕ್ಸ್ ಆದೆ ಯಾದ ಹೋತೇ ಹೇ ಸರ್ ಕಭಿ ಊಪರ್ ಸರ್ ಕಭಿ ನೀಚೆ, ಲೇಕಿನ್ ಕಾನ್ಫಿಡೆನ್ಸ್ ಫುಲ್ ಆನ್. ಆರ್ ಅಗರ್ ಅರ್ಮನ್ ಮಾಲಿಕ್ ಕಾ ಗಾನಾ ಹೋ ತೋ ಇಮೋಷನ್ ಆಟೋಮ್ಯಾಟಿಕಲಿ ಆ ಜಾತಾ ಹೈ. ಗಾನಾ ಶಾಯದ್ ಪರ್ಫೆಕ್ಟ್ ನಾ ಹೋ, ಲೇಕಿನ್ ಫೀಲಿಂಗ್ ಹಮೇಶಾ ಪರ್ಫೆಕ್ಟ್ ಹೋತಿ ಹೈ. ಬಿಕಾಸ್ ಮ್ಯೂಸಿಕ್ ಇಸಂಟ್ ಅಬೌಟ್ ಪರ್ಫೆಕ್ಷನ್, ಇಟ್ಸ್ ಅಬೌಟ್ ಕನೆಕ್ಷನ್. ಮನ ಅಂದರಿಕೀ ಲೈಫ್ಲೋ ಒಕ ಪ್ಲೇಲಿಸ್ಟ್ ಉಂಟುಂದಿ. ಮೂಡ್ ಬಾಗುಂಟೇ ಒಕ ಸಾಂಗ್, ಮೂಡ್ ಆಫ್ ಉಂಟೇ ವೇರೇ ಸಾಂಗ್, ಟ್ರಾವೆಲ್ಕಿ ವೇರೇ ಸಾಂಗ್, ಹಾರ್ಟ್ ಬ್ರೇಕ್ಕಿ ವೇರೇ ಸಾಂಗ್. ಆ್ಯಂಡ್ ಸಮ್ವೇರ್ ಐ ಆಮ್ ಶ್ಯೂರ್ ಅರ್ಮನ್ ಮಾಲಿಕ್ ಇಸ್ ಆಲ್ರೆಡಿ ಆನ್ ದ್ಯಾಟ್ ಪ್ಲೇಲಿಸ್ಟ್. ಸೊ ಹಿಯರ್ಸ್ ಅನದರ್ ಬ್ಯೂಟಿಫುಲ್ ಟ್ರ್ಯಾಕ್ ಆಫ್ ಅರ್ಮನ್ ಮಾಲಿಕ್, ಸ್ಟೇ ಟ್ಯೂನ್ ಟು ಎಫ್ ಎಂ ರೇನ್ಬೋ 101.9.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9. ಒನ್ ಥಿಂಗ್ ದಟ್ ಐ ರಿಯಲಿ ಅಡ್ಮೈರ್ ಅಬೌಟ್ ಅರ್ಮನ್ ಮಾಲಿಕ್ ಇಸ್ ದಟ್ ಹೀ ನೆವರ್ ಲಿಮಿಟೆಡ್ ಹಿಮ್ಸೆಲ್ಫ್. ಬಾಲಿವುಡ್ ಮೇ ಸೂಪರ್ ಹಿಟ್ ಸಾಂಗ್ಸ್ ದಿಯೇ, ಇಂಡಿಪೆಂಡೆಂಟ್ ಮ್ಯೂಸಿಕ್ ಭಿ ಕ್ರಿಯೇಟ್ ಕಿಯಾ, ಆರ್ ಇಂಟರ್ನ್ಯಾಷನಲ್ ಕೊಲಾಬರೇಷನ್, ಇಂಗ್ಲಿಷ್ ಸಾಂಗ್ಸ್ ರಿಲೀಸ್, ದಟ್ ಶೋಸ್ ಒನ್ ಇಂಪಾರ್ಟೆಂಟ್ ಲೆಸನ್: ನೆವರ್ ಸ್ಟಾಪ್ ಗ್ರೋಯಿಂಗ್. ಕಂಫರ್ಟ್ ಝೋನ್ ಮೇ ರಹನಾ ಈಸಿ ಹೋತಾ ಹೈ, ಲೇಕಿನ್ ನಯಿ ಚಾಲೆಂಜಸ್ ಆಕ್ಸೆಪ್ಟ್ ಕರ್ನಾ ಹೀ ರಿಯಲ್ ಗ್ರೋಥ್ ಹೋತಿ ಹೈ. ಹಿಂದಿ ಮೇ ಕಹತೆ ಹೈ, ಜೊ ಸೀಖನಾ ಬಂದ್ ಕರ್ ದೇತಾ ಹೈ, ವೋ ಆಗೇ ಬಢ್ನಾ ಭಿ ಬಂದ್ ಕರ್ ದೇತಾ ಹೈ. ಆ್ಯಂಡ್ ಅರ್ಮನ್ ಕೀಪ್ಸ್ ಎವಾಲ್ವಿಂಗ್ ವಿತ್ ಎವ್ರಿ ಪ್ರಾಜೆಕ್ಟ್. ಮೇ ಬಿ ದಟ್ಸ್ ವೈ ಹಿಸ್ ಮ್ಯೂಸಿಕ್ ಫೀಲ್ಸ್ ಫ್ರೆಶ್ ಈವನ್ ಟುಡೇ. ಲೆಟ್ ಅಸ್ ಲಿಸನ್ ಟು ಅನದರ್ ಬ್ಯೂಟಿಫುಲ್ ಸಾಂಗ್ ಆಫ್ ಅರ್ಮನ್ ಮಾಲಿಕ್.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯಾರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9 ಆ್ಯಂಡ್ ಇಟ್ಸ್ 11:42 ಇನ್ ಸ್ಟುಡಿಯೋ ಕ್ಲಾಕ್. ಕಭಿ ಸೋಚಾ ಹೈ ಅಗರ್ ಅರ್ಮನ್ ಮಾಲಿಕ್ ಆಪ್ಕಾ ದೋಸ್ತ್ ಹೋತಾ ತೋ? ಹರ್ ಗ್ರೂಪ್ ಮೇ ಏಕ್ ಫ್ರೆಂಡ್ ಹೋತಾ ಹೈ ನಾ ಜೋ ಅನ್ನೆಸೆಸರಿ ಅಡ್ವೈಸ್ ನಹೀ ದೇತಾ, ಬಸ್ ಕ್ವಾಯಿಟ್ಲಿ ಆಪ್ಕೆ ಸಾಥ್ ಬೈಠತೆ ಹೈ ಔರ್ ಬಿನಾ ಜ್ಯಾದಾ ಬೋಲೇ ಮೂಡ್ ಬೆಟರ್ ಕರ್ ದೇತಾ ಹೈ. ಜಸ್ಟ್ ದಟ್ ಪ್ರೆಸೆನ್ಸ್ ಇಟ್ ಸೆಲ್ಫ್ ಮೇಕ್ಸ್ ಅಸ್ ಫೀಲ್ ಸೋ ರಿಲ್ಯಾಕ್ಸ್ಡ್. ಅರ್ಮನ್ ಮಾಲಿಕ್ಕಿ ವಾಯ್ಸ್ ಬಿಲ್ಕುಲ್ ವೈಸಿ ಹೀ ಲಗ್ತಾ ಹೈ. ಹಾರ್ಟ್ ಬ್ರೇಕ್ ಹೋ ಯಾ ಫಸ್ಟ್ ಲವ್ ಹೋ ಔರ್ ಎಕ್ಸಾಮ್ ಸ್ಟ್ರೆಸ್ ಹೋ ಯಾ ಬಸ್ ಏಕ್ ಪೀಸ್ಫುಲ್ ಈವನಿಂಗ್, ಹಿಸ್ ಸಾಂಗ್ಸ್ ಡೋಂಟ್ ಫೀಲ್ ಲವ್ಡ್, ದೇ ಫೀಲ್ ಲೈಕ್ ಸಮನ್ ಸೇಯಿಂಗ್ ಇಟ್ಸ್ ಓಕೆ ಟೇಕ್ ಯೋರ್ ಟೈಮ್. ಔರ್ ಶಾಯದ್ ಇಸಿಲಿಯೇ ಉಸ್ಕೆ ಗಾನೇ ಹರ್ ಜನ್ರೇಷನ್ ಕೋ ಕನೆಕ್ಟ್ ಕರ್ತಾ ಹೈ. ಜೆನ್ ಜೀ ರೀಲ್ಸ್ ಬನಾತಿ ಹೈ, ಮಿಲೇನಿಯಲ್ಸ್ ಲಾಂಗ್ ಡ್ರೈವ್ಸ್ ಪೆ ಸುನ್ತೆ ಹೈ ಔರ್ ಪೇರೆಂಟ್ಸ್ ಭೀ ಕಹತೆ ಹೈ ಇಸ್ ಲಡ್ಕೆ ಕಿ ಆವಾಜ್ ಕಿತ್ನಿ ಸೂದಿಂಗ್ ಹೈ ನಾ. ಸೊ ಟುಡೇ ಲೆಟ್ಸ್ ಡೂ ಸಮಥಿಂಗ್ ಡಿಫ್ರೆಂಟ್. ಇನ್ಸ್ಟೆಡ್ ಆಫ್ ಜಸ್ಟ್ ಲಿಸ್ನಿಂಗ್ ಟು ಅ ಸಾಂಗ್, ಕ್ಲೋಸ್ ಯುವರ್ ಐಸ್ ಫಾರ್ 1 ಮಿನಿಟ್. ನೋ ನೋಟಿಫಿಕೇಶನ್, ನೋ ಸ್ಕ್ರೋಲಿಂಗ್, ಜಸ್ಟ್ ಗಿವ್ ಅ ಕೋರಸ್ ಟು ಅರ್ಮನ್ ಮಾಲಿಕ್ ಸಾಂಗ್ಸ್. ಸ್ಟೇ ಟ್ಯೂನ್ ಟು ಎಫ್ ಎಂ ರೈನ್ಬೋ 101.9 ಆ್ಯಂಡ್ ಹಿಯರ್ಸ್ ಅನದರ್ ಬ್ಯೂಟಿಫುಲ್ ಟ್ರ್ಯಾಕ್ ಆಫ್ ಅರ್ಮನ್ ಮಾಲಿಕ್.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆತಾಪ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9. ಆ್ಯಂಡ್ ದ್ಯಾಟ್ ವಾಸ್ ಅರ್ಮನ್ ಮಾಲಿಕ್ಸ್ ಬರ್ತ್ಡೇ ಸ್ಪೆಷಲ್. ಲೆಟ್ ಅಸ್ ವಿಶ್ ಹಿಮ್ ಆನ್ ಹಿಸ್ ಬರ್ತ್ಡೇ ಆ್ಯಂಡ್ ಹೋಪ್ ಹಿ ಮೇಕ್ಸ್ ಈವನ್ ಮೋರ್ ಬ್ಯೂಟಿಫುಲ್ ಆ್ಯಂಡ್ ಎನರ್ಜೆಟಿಕ್ ಸಾಂಗ್ಸ್ ಇನ್ ಫ್ಯೂಚರ್ ಆಸ್ ವೆಲ್. ಸೊ ಸ್ಟೇ ಟ್ಯೂನ್ ಟು ಎಫ್ ಎಂ ರೈನ್ಬೋ 101.9. ವಿ ಹ್ಯಾವ್ ಅನದರ್ ಸಾಂಗ್ ಆಫ್ ಅರ್ಮನ್ ಮಾಲಿಕ್ ಆ್ಯಂಡ್ ಫಾಲೋಡ್ ಬೈ 12 PM News.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಮ್ ರೈನ್ಬೋ 101.9 ವಿತ್ ಮೀ ಯರ್ ಆರ್ ಜೆ ಲೆಹರಿ. ಲೆಟ್ಸ್ ಪ್ಲೇ ಅ ಕ್ವಿಕ್ ಗೇಮ್. ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ಡಿಡ್ ಆಬ್ಸಲ್ಯೂಟ್ಲಿ ನಥಿಂಗ್? ನಾಟ್ ಸ್ಕ್ರೋಲಿಂಗ್, ನಾಟ್ ರಿಪ್ಲೈಯಿಂಗ್, ನಾಟ್ ವರ್ಕಿಂಗ್, ಜಸ್ಟ್ ಸಿಟಿಂಗ್ ಪೀಸ್ಫುಲ್ಲಿ. ಎಕ್ಸಾಕ್ಟ್ಲಿ, ಕಾಂಟ್ ರಿಮೆಂಬರ್, ರೈಟ್? ಬಿಕಾಸ್ ನೌಡೇಸ್ ಇಫ್ ಯು ಆರ್ ಬಿಝಿ, ಪೀಪಲ್ ಸೇ ವಾವ್ ಯು ಆರ್ ಡೂಯಿಂಗ್ ಗ್ರೇಟ್. ಬಟ್ ಇಫ್ ಯು ಆರ್ ರಿಲ್ಯಾಕ್ಸಿಂಗ್, ಸಬ್ ಠೀಕ್ ಹೇ ನಾ? ಅರೆ ಭಾಯ್, ರೆಸ್ಟ್ ಇಸ್ ನಾಟ್ ಲೇಜಿನೆಸ್, ಇಟ್ಸ್ ಮೇಂಟೆನೆನ್ಸ್. ಇಮ್ಯಾಜಿನ್ ಯುವರ್ ಫೋನ್ ಇಫ್ ಬ್ಯಾಟ್ರಿ ರೀಚಸ್ 1%. ಯು ಇಮಿಡಿಯೇಟ್ಲಿ ಸರ್ಚ್ ಫಾರ್ ಅ ಚಾರ್ಜರ್. ಬಟ್ ವೆನ್ ಯುವರ್ ಓನ್ ಎನರ್ಜಿ ರೀಚಸ್ 1%, ಯು ಸೇ ಎಗ್ ಕಾಫಿ ಆರ್. ಮನ ಬ್ರೈನ್ ಕೂಡ ಸಮ್ಟೈಮ್ಸ್ ಅಂಟುಂದು, ಬಾಸ್ ಐ ನೀಡ್ ಟು ರೀಸ್ಟಾರ್ಟ್. ಆ್ಯಂಡ್ ಸ್ಟಿಲ್ ವಿ ಕೀಪ್ ಪುಷಿಂಗ್. ಸ್ಟೂಡೆಂಟ್ಸ್ಗೆ ಅಸೈನ್ಮೆಂಟ್ಸ್, ಎಂಪ್ಲಾಯೀಸ್ಗೆ ಮೀಟಿಂಗ್ಸ್, ಪೇರೆಂಟ್ಸ್ಗೆ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಆಲ್ಗೊರಿದಮ್. ಎವ್ರಿ ಒನ್ ಇಸ್ ರನ್ನಿಂಗ್, ಬಟ್ ವೇರ್? ಸಮ್ಟೈಮ್ಸ್ ಲೈಫ್ ಇಸ್ಂಟ್ ಆಸ್ಕಿಂಗ್ ಅಸ್ ಟು ರನ್ ಫಾಸ್ಟ್, ಇಟ್ಸ್ ಆಸ್ಕಿಂಗ್ ಅಸ್ ಟು ಬ್ರೀತ್. ಕ್ವೆಶ್ಚನ್ ಫಾರ್ ಆಲ್ ಆಫ್ ಯು: ಇಫ್ ಐ ಗಿಫ್ಟ್ ಯು ಒನ್ ಹ್ಯಾಮಾಕ್ ಟುಡೇ, ವೇರ್ ವಿಲ್ ಯು ಹ್ಯಾಂಗ್ ಇಟ್? ಬೀಚ್, ಯೋರ್ ಫಾರ್ಮ್ ಹೌಸ್, ಆರ್ ಬಾಲ್ಕನಿ, ಟೆರಸ್, ಆರ್ ಯೋರ್ ಆಫೀಸ್ ಕ್ಯಾಬಿನ್? ಸಮಥಿಂಗ್ ಡಿಫ್ರೆಂಟ್, ರೈಟ್? ಸೊ ಲೆಟ್ ಅಸ್ ನೋ ಥ್ರೂ ಅವರ್ ವಾಟ್ಸಪ್. ಅವರ್ ವಾಟ್ಸಪ್ ನಂಬರ್ ಇಸ್ 0402323482. ಸ್ಟೇ ಟ್ಯೂನ್ ಟು FM ರೈನ್ಬೋ 101.9. ವಿ ಹ್ಯಾವ್ ಅ ವಂಡರ್ಫುಲ್ ಟ್ರ್ಯಾಕ್ ಆ್ಯಂಡ್ ದೆನ್ ಫಾಲೋಡ್ ಬೈ ಅ ಕಮರ್ಷಿಯಲ್ ಸ್ಪಾಟ್.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೇನ್ಬೋ 101.9 ಆ್ಯಂಡ್ ಇಟ್ಸ್ 12:31 ಆ್ಯಂಡ್ ಸ್ಟುಡಿಯೋ ಕ್ಲಾಕ್. ಲೆಟ್ಸ್ ಇಮ್ಯಾಜಿನ್ ಆನ್ ಇಂಡಿಯನ್ ಫ್ಯಾಮಿಲಿ ಬೈಸ್ ಅ ಹ್ಯಾಮಕ್. ಹೂ ವಿಲ್ ಯೂಸ್ ಇಟ್? ಯೋರ್ ಡ್ಯಾಡ್ ಸೇಸ್ ಮೇ ಆಫೀಸ್ ಸೇ ಆಯಾ ಹೂ ತೋ ಲೆಟ್ ಮೀ ಯೂಸ್ ಇಟ್. ಆ್ಯಂಡ್ ಮಾಮ್ ಸೇಸ್ ಮೇ ತೋ ಸುಬಾ ಸೇ ಕಾಮ ಕರ್ ರಹಿ ಹೂ. ಆ್ಯಂಡ್ ಕಿಡ್ ಸೇಸ್ ಹಮಕೋ ವೆಕೇಶನ್ ಚಲ್ ರಹಾ ಹೈ. ಎಂಡ್ ರಿಸಲ್ಟ್, ದ ಫ್ಯಾಮಿಲಿ ಡಾಗ್ ವಿನ್ಸ್. ಆ್ಯಂಡ್ ಇಮ್ಯಾಜಿನ್ ಇಫ್ ಆಫೀಸಸ್ ಹ್ಯಾಡ್ ಹ್ಯಾಮಕ್. ಬಾಸ್ ವಾಕ್ಸ್ ಇನ್, ಗುಡ್ ಮಾರ್ನಿಂಗ್ ಟೀಮ್, ಆ್ಯಂಡ್ ನೌ ಎವ್ರಿ ಒನ್ ಸ್ವಿಂಗಿಂಗ್ ಪೀಸ್ಫುಲಿ. ಸರ್, ಪ್ರೊಡಕ್ಟಿವಿಟಿ ಈಸ್ ಫ್ಲೋಟಿಂಗ್ ಟುಡೇ. ಹೈಬ್ರಿಡ್ ವರ್ಕ್? ನೋ ನೋ ನೋ, ಹಾರಿಜಾಂಟಲ್ ವರ್ಕ್. ಮನ ಇಂಟ್ಲೋ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಆ್ಯಕ್ಚುಲಿ ಎಕ್ಸ್ಪರ್ಟ್ಸ್. ದೇ ಡೋಂಟ್ ಕಾಲ್ ಇಟ್ ಮೈಂಡ್ಫುಲ್ನೆಸ್, ಅಂದುಕಂಟೇ ದಿಸ್ ಸಿಂಪ್ಲಿ ಸಿಟ್ ಔಟ್ಸೈಡ್ ಇನ್ ದ ಈವ್ನಿಂಗ್, watch people, feel the breeze, talk to neighbors, no phone, no stress. Maybe they knew something we've forgotten. Sometimes the best therapy isn't expensive, it's fresh air, a little silence, and giving yourself permission to pause. Now let's listen to a retro vibe energetic song and also relax yourself with this, or if possible groove a little. Stay tuned to Akashivani FM Rainbow 101.9.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ಆಕಾಶವಾಣಿ ಎಫ್ ಎಂ ರೈನ್ಬೋ 101.9. ಆ್ಯಂಡ್ ನೌ ಇಟ್ಸ್ ಟೈಮ್ ಫಾರ್ ಆರ್ ಹೆಲೋ ರೈನ್ಬೋ. ಲಿಸ್ನರ್ಸ್, ಹೌ ಬ್ಯೂಟಿಫುಲ್ ಇಸ್ ಇಟ್ ದಟ್ ವಿ ಹ್ಯಾವ್ ನಾರ್ಮಲೈಸ್ಡ್ ಸೆಲೆಬ್ರೇಟಿಂಗ್ ಎನಿಥಿಂಗ್ ದಟ್ ಬ್ರಿಂಗ್ಸ್ ಅಸ್ ಹ್ಯಾಪಿನೆಸ್. ಇಟ್ ಕುಡ್ ಬಿ ಅ ಸ್ಮಾಲ್ ಮೂವ್ಮೆಂಟ್, ಯುವರ್ ಫೇವ್ರೇಟ್ ಫುಡ್, ಅ ಹಾರ್ಟ್ ಫೆಲ್ಟ್ ಮೆಸೇಜ್ ಫ್ರಮ್ ಸಮ್ಮನ್ ಸ್ಪೆಷಲ್, or a TV show, or literally anything that puts a smile on your face. And today, we are celebrating something that has done exactly that for millions of across the world. One Piece Day.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೂ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕು ಕಾಲ್ ಚೇಯಂಡಿ.

ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ ಎಫ್ ಎಂ 91.9 ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಅಸ್ ಟು ಸೇ ಟಾಟಾ ಬೈ ಬೈ. ಸೊ ವಿ ಸ್ಪೋಕ್ ಅಬೌಟ್ ವರ್ಲ್ಡ್ ಬ್ರೈನ್ ಡೇ ಆ್ಯಂಡ್ ಹೌ ಟು ಪ್ರೊಟೆಕ್ಟ್ ಆರ್ ಮೋಸ್ಟ್ ಇಂಟೆಲಿಜೆಂಟ್ ಆ್ಯಂಡ್ ಮೋಸ್ಟ್ ಯೂಸ್ಡ್ ಆರ್ಗನ್ ವಿಚ್ ವಿ ಡೋಂಟ್ ಇವನ್ ಕೇರ್ ಅಬೌಟ್. ಆಲ್ಸೋ ವೀವ್ ಟಾಕ್ಡ್ ಅಬೌಟ್ ಅರ್ಮನ್ ಮಾಲಿಕ್ ಬರ್ತ್ಡೇ ಸ್ಪೆಷಲ್ ಆ್ಯಂಡ್ ಹ್ಯಾಮಾಕ್ ಡೇ ಆ್ಯಂಡ್ ನೌ ದಿ ಕಾರ್ಟೂನ್ ಶೋ. So don't forget, how much ever busy you become, you have to make time for yourself in order to get relaxed or keep your mental health safe. And yes, parents, don't say no to your kids watching anime or cartoons, because you don't know, they teach us many comparatively to the other films. Stay tuned to Akashavani FM Rainbow 101.9.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೆ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೇ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕು ಕಾಲ್ ಚೇಯಂಡಿ.
1: Hey, very hungry. What's special today?
2: Biryani, kebabs, haleem. But wait, there's more.
1: More than food, it's the stories behind the recipes. The history of the kitchens and the flavors that shaped our city. And where do we taste all these?
2: On Jashne Hyderabad, every afternoon at 2 o'clock on FM Rainbow 101.9.
1: From Charminar's Irani Chai to the evolution of Hyderabadi Biryani, it's a feast for your ears.
3: Jashne Hyderabad, savor the city's soul.